12 ಮಹಿನೆ ಇಂದಲೇ ಇತಿವಾದಕ್ಕೆ ಯಾತ್ರಾ ಕೊರ್ದೆ ಆ ಹಿಮಾಚಲ ಪ್ರದೇಶೇ ಮಾರೆ ಜಣೆ ಕುಲ್ಲು ಜಿಲ್ಲೆ ಖಾಸ್ ತೌರ್ಗೆ ಪಾರ್ವತಿ ನದಿಯೆ ತಟ್ ಕಿನಾರೆ ದೇ ಮಣಿಕರಣ ಅಪನೆ ಪ್ರಾಕೃತಿಕ ಗರಂ ಪಾಣಿ ಚಶ್ಮೆ ಅಲ್ಲೇ ಪೂರೆ ವಿಶ್ವದ ಮಶಹೂರ ಧಾರ್ಮಿಕ ಆಸ್ಥಾ ವೈಜ್ಞಾನಿಕ ಮಹತ್ವ ಔರ್ ಔಷಧೀಯ ಗುಣೆ ಸಂಗಮ ಇಥೋ ಬಹುತ ಜ್ಯಾದೆ ಮಹತ್ವ ಇಂಡಿಯಾ ಧಾರ್ಮಿಕ ಔರ್ ಪೌರಾಣಿಕ ಮಹತ್ವ ಬಾರೇ ಗೌಲ್ ಕರಿಕೆ ಹಿಂದೂ ಧರ್ಮ ಮುತಾಬಿಕ ಭಗವಾನ ಶಿವಜಿ ಔರ್ ಮಾತಾ ಪಾರ್ವತಿ ಜಿ ಬಿ ಏಕಿ ಬೇರ ಭ್ರಮಣ ಕರ್ದೆ ಘುಮದೆ ಫಿರ್ದೆ ಲಾಗೆ ತೇ ವಕ್ತದೆ ಏನ ಬೋಲ ಕಿ ಮಾತಾ ಪಾರ್ವತಿ ಜಣ ಮಣಿ ಏಕ ರತನ ತಿನ್ನಕೆ ಸೊ ಪಾಣಿ ಬಿಚ್ ಚೂಟ ಪಾಣಿ ದಿ ನಾಣೆ ಬದಕೆ ಬುಳ್ನೆ ಬದಕೆ ಮಣಿ ವಾಪಸ್ ಕರ್ನಲೆ ಶೇಷ ನಾಗೆ ಪೃಥ್ವಿ ದಿ ಆಪಳು ಫನ್ ಮಾರ ಜೀವಕ್ಕೆ ಉಬುಡ್ದ ಗರಂ ಪಾಣಿ ಎ ಧಾರತಿ ದಿ ಪೃಥ್ವಿ ಕ ಬಾರೆ ಫುಟಿ ಎ ಘಟನೆ ಬದಕೆ ಎ ಜಾಗ ನಾವು ಮಣಿಕರಣ ಪಡೋದ ಜಮರ ಧಾರ್ಮಿಕ ಆಸ್ಥೆ ಮುತಾಬಿಕ ಏನೋ ಇಂದು ಪರಿಚಯ ದಿನದ ಇದು ಸರ್ ಸತಿ ಸಿಖು ಧರ್ಮ ಇದು ಬಡಬಾರ ಈ ಥರ ಓದುವ ಸಹಯೋಗ ಸಿಖೋ ಕಾ ತೀರ್ಥ ಸಿಖ್ ಜನ ಸಮುದಾಯ ಮಾರೆ ಜೆ ಸಭಿಕ ಪೆಹಲೆ ಗುರು ಜುಣಿ ನೇತೆ ಗುರು ನಾನಕ್ ದೇವ್ ಜಿ ಆಪಣೆ ಶಿಷ್ಯ ವರ್ಗ ಸಿ ಮಣಿಕರಣ ಪಹುಂಚ ಅವರು ಇಂದಿ ಮಣಿಕರಣ ಸಾಹಿಬ್ ಪಹುಂಚ್ಯ ಇನ್ನ ಗರಂ ಪಾಣಿ ಚಶ್ಮೆ ಕೈ ವಿಶಾಲ ಲಂಗರ್ ಭೋಜನ ಬಣಾಣೆ ಪರಂಪರಾ ತಿನ್ನ ಶುರು ಕಿ ಔರ್ ಲಗಾತಾರ ಜೊ ಪರಂಪರಾ ಆಜ ಚಾಲೆ ದಿಯ ಔರ್ ಇದು ಸರ್ ಸತಿ ಔಷಧೀಯ ಔರ್ ಧಾರ್ಮಿಕ ಲಾಭ ಬಿ ಮೇಳಾ ಕಿ ಬಿ ಇನ್ನ ಪ್ರಾಕೃತಿಕ ಜರ್ನೆ ಪಾಣಿ ದಿ ಸಲ್ಫರ್ ರೇಡಿಯಮ್ ಔರ್ ಹೋರ್ ಖನಿಜ ಪದಾರ್ಥ ಮೌಜೂದ ಜೊಣ ಚರ್ಮ ರೋಗ ಔರ್ ತ್ವಚಾ ಸಮಸ್ಯೆ ಇಲಾಜ ಬಿ ಕರ ಔರ್ ಆಮೇಲೆ ಫಾಯ್ದ ಬಿ ದಿಯ ಔರ್ ಜೊಣ ದರ್ದ ನಿವಾರಕ ಬಿ ಜೊ ಪಾಣಿ ಗರಂ ಪಾಣಿ ಸ್ನಾನ ಕರ್ನೆ ಕೆ ಜಣೆ ಮಾರೆ ಜೋಡ ದಿ ಬಿಮಾರಿ ರೋ ಶರೀರದ ಬಿಮಾರಿ ರೋ ಮಾಸ್ಪೇಶಿ ದಿ ಜಕಡನ್ ಔರ್ ಗಠಿಯಾ ದಿ ಬಿಮಾರ ಬ್ಯಾನಕ ಬಿಮಾರಿ ಜಣಿ ಆಜಕಲ್ಲಿ ಸಮಸ್ಯೆ ಪೇದಾ ಹೊಂದಿ ಲಾಗಿದೆಯ ಇಥಕ್ಕೆ ಇಂದಿ ನಿಜಾತ್ ಮೇಳ ಔರ್ ಭೂತಾಪ್ಯ ಊರ್ಜಾ ವೈಜ್ಞಾನಿಕ ದೃಷ್ಟಿಕೋಣ ಮುತಾಬಿಕ ಇಂದಿ ಜೋ ಗರಂ ಪಾಣಿ ಚಶ್ಮೆ ಜೊಣ ಮೌಜೂದ ಇದಕ್ಕೆ ಆಮ್ ತಮಾಮ್ ಜಿತ್ರ ಮಾರೆ ಲೋಗ ತಿಂದೆ ತಕ್ಕ ಫಾಯ್ದ ಮಾಡೋದ ಔರ್ ಬದಕ್ಕೆ ಇಂದಲೇ 12 ಮಹಿನೆ ಜೊಣ ಪರ್ಯಟಕ ಸೆ ಇಂದಿ ಯಾತ್ರಾ ಕರ್ದೆ ಲಾಗಿದೆಯ ತೀರ ಆಜಕ್ಕೆ ಕಾರ್ಯಕ್ರಮದ ಆಮಾಗೆ ಕುಚ ಗಲ್ಬಾತು ಬಾರೇದಿ ಏಕ ಸಮಾಚಾರ ಬಿ ಆದ ಕಿ ಸಿರ್ಮೌರ್ ಜಿಲ್ಲೆ ಸಂಗಡಾ ಇಲಾಖೆ ನಿವಾಸಿ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೀಟ್ ವೀರೇಂದ್ರ ಸಿಂಗ್ ಜಿ ರಾಜಗಢ್ ಕ್ಷೇತ್ರ ಜೊಣ ರೋಣೆ ವಾಳೆ ಏಕ ಜರೂರತ್ಮಂದ ಯುವತಿ ಇಲಾಜ ಖಾತಿರ್ ಚಾರಿಟಿ ರನ್ನೆ ಮಾಧ್ಯಮಕ್ಕೆ ತಿನ್ನ ಧನ್ ಕಟ್ಟೆ ಕರೆಯ ಮದದ ಕರ್ನೆಯ ಸಂಕಲ್ಪ ಲೇ ಅದ ಯುವತಿ ಲೆ ಜಣ ಕಿ ಯುವತಿ ಗಲ್ತಿ ಬದಕೆ ಸೋಲರ್ ಲೈಟ್ ಜಣ ಬ್ಯಾಟ್ರಿ ಆ ಇದು ಜಣ ಪಾಣಿ ಪೀಣೆ ಬದಕೆ ತೆ ಗಳೆ ದಿ ಇನ್ಫೆಕ್ಷನ್ ಊಹತ ಔರ್ ಇತಿ ಖಾತಿರ್ 15-20 ಲಾಖ ರೂಪಾಯಿ ರಾಶಿ ಖರ್ಚು ಹೋಣಿ ಮಾರೆ ಪ್ರದೇಶದ ಮಾನ್ಸೂನ್ ಜಣ ಜಣ ಬಾರಿಶಿಯ ಕ್ರಮ ಮಾಸ ರುಕಿ ರುಕಿ ಲಗಾತಾರ ಜಾರಿಯ ಔರ್ ರಾಜಧಾನಿ ಶಿಮ್ಲಾ ಸತಿ ಪ್ರದೇಶ ಅಧಿಕಾಂಶ ಇಲಾಖೆ ದುಪಹರ ಬಾದ ಬಾರಿಶ್ ಲಗಾತಾರ ಹೊಂದಿ ಲಾಗಿದೆಯ ಔರ್ ಪಾಸ್ಲೆ ದಿಹಾಡೆಯವರು ಜಣೆ ಭಾರಿ ಜಣ ವರ್ಷ ಬದಕೆ ಪ್ರದೇಶದ ಅಲಗ್ ಅಲಗ ಜಾಗದ 49 ಸಡಕ್ ಮಾರ್ಗ ಅವರುದು ಓದೆಯ ಔರ್ ಸತಿ ಲಾಹುಲ್ ಸ್ಪಿತಿ ಜಿಲ್ಲೆದ ಬಾದಲ್ ಪಟ್ಟಣೆ ಬದಕೆ ಆಯ್ದ ಜಣೆ ಭಾಳ ಪ್ರಭಾವಿತ ಜಿತ್ರ ಲೋಗ ಇಂದಿ ಜಹಾಲ್ಮ ನಾಳೆದಿ ರಾಹತ್ ಔರ್ ಪುನರ್ನಿರ್ಮಾಣ ಕಾಮ ಜಾರಿಯ ಇದ ಬೀಚ್ ಮೌಸಮ ವಿಭಾಗ ಅಗಲೆ 21 ಸಪ್ತಾಹ ತೈ ಪ್ರದೇಶ ಅಲಗ್ ಅಲಗ್ ಸ್ಥಾನದ ಭಾರಿ ಕವಿ ಭಾರಿ ಬಾರಿಶ್ ಹೋಣೆ ಚಿತಾವಣೆ ದಿನದಿಯ ಔರ್ ಲೋಗಕ ಇತಿ ಖಾತಿರ್ ಸತರ್ಕ ರೋಣೆ ಔರ್ ಸಾವಧಾನಿ ಬರ್ತನೆ ತಿನ್ನೆ ಗುಜಾರಿಶ್ ಕೇ ದಿಯ ಫ್ಯಾಟಿ ಲಿವರ್ ಶೋಧ IGMC ಶಿಮ್ಲಾದಿ ಆಜಕಾಲಿ ಎಬೆ ರೋಗಿಯ ಉಪಚಾರ ಕರ್ನೆ ಖಾತಿರ್ ಬಿಮಾರಿಯ ಕಾರಣ ಅಲಗ್ ಅಲಗ್ ಪರಿಪ್ರೇಕ್ಷ್ಯ ಅಧ್ಯಯನ ಗೈವಿ ಪ್ರಯಾಸ ಕೊನೆ ಲಾಯ್ದೆ IGMC ದಿ ರಿಸರ್ಚ್ ಟೀಮ್ ಲಾಹುಲ್ ಸ್ಪಿತಿ ಕಾಜಕ ಪಿತ್ತೆ ಜಣ ಪಿತ್ತೆ ದಿ ಪಾತ್ರೆ ಅನ್ನ ಪಿತ್ತಿಯ ಪಾತ್ರೆ ಎಥೆ ಮಾಮಲೆ ಬಣೆ ಬದಕೆ ಈಗ ಅಧ್ಯಯನಕ್ಕೆ ಪೋತೋ ಚಾಲೋ ಕಿ ಜೊ ಪತ್ರೆ ಪುರುಷ ಅಪೇಕ್ಷಾ ಬಿಟ್ಲಿ ದಿ ಜ್ಯಾದೆ ಹೆರ್ನಲೆ ಮೇಳ ರಿಸರ್ಚ್ ಟೀಮ್ ಮುತಾಬಿಕ ಡಾಕ್ಟರ್ ವಿಪಿನ್ ಶರ್ಮ ಬೋಲ್ಲು ಕಿ ಜನಸಂಖ್ಯೆ ದಾರ ಗೈ ಗಾಲ್ ಬ್ಲಡ್ರ ಜೋಣ ಪತ್ರೆಯ ಇದಕ್ಕೆ 2.5 ವರ್ಷ ತೈ ಕಾಜಾ ಜೋಣ ಮರು ಲಾಹುಲ್ ಸ್ಪಿತಿ ಇಲಾಖೋ ಇಂದಿ 450 ಲೋಕ ಗೈ ಜೋ